ಸಚಿನ್ಹ ಶರಣಾಗತ ಪಾರಿಜಾತ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ. ಕಂದರ್ಪ ದರ್ಪಹರ ಸುಂದರ ದಿವ್ಯ ಮೂರ್ತೇ ಕಾಂತಾಕುಜಾಂಬು